ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆ

ವೃಜೇಶ್ವರಂ ಪರಮಸಿದ್ಧೇ ನಮೋ ರಾಜ ವೃಜೇಶ್ವರಂ ಪರಮಭೃದ್ಧೇ ನಮೋ ಸಹತೃಪಾನೇ ನಮೋ ವಸ್ತೃಮಾನೇ ನಮೋ ಪರಮ ಜ್ಞಾತ ನಮೋ ಲೋಕಮಾತ ಅಪೇಕ್ಷೀಯ ಪರಮೀಯ